0: ಅಂತ.
1: ಕತ್ತಿನ ಉಳಿಸ್ಕೊಂಡ್ ಬಂದ್ರೆ ಸರಿ ಸಾಂದ್ಯ ಆಗಿರ್ ಎವಡಾ ಜಯ ಫೈದಾ ಜೋಸಾರಿ ದಿನ ಪರಿ ಭಾವಿಸಿದ ಎಲ್ಲ ಕೇಳ ಮೈ ಭಯ ಅಲ್ಲಿ.